ಸಂವತ್ಸರ ಪದಂತೆ ನೋ ಭವಾನ ಮೇ ವಿತರ್ಕ ಬೀಚಿ ಸಂಕುಲ ವಿವಿಕ್ತ ವಾಸಿ ನಾಶದ ಭಜಂತಿ ಮುಕ್ತ ಏ ಮುದಾ ನಿರಸ್ಯ ಇಂದ್ರಿಯಾಧಿಕಂ ಪ್ರಯಾಂತಿ ತೇ ಗತಿಂ ಸ್ವತಂ ತಮೇಕ ಮದ್ಭುತಂ ಪ್ರಭು.